ನೋಡೋಣ ಬಿಡು ಹೊರಗಿರಿ ಒಂದು ಮನೆ ಗಾಳಿ ಗಾಳಿ ಗಾಳಿ ಮುಂದಲ್ಲ ಬಾವ ಈಗ ಕೋಳ ಬಿಡು ಹೊರಗಿರಿ ಅಣ್ಣ.